ನಮಸ್ತಂಕರಿತಾರೆ ನಮಸ್ತರ್ಭ ತಂದೆ ನಮಸ್ತ ಬಂದೇ ನಮಸ್ತಂದ್ರ ಸಾಕೆ ನಮಸ್ತಂದ್ರ ಬಾಕೆ ನಮಸ್ತರ್ ಹೀಮೆ ನಮಸ್ತಂ ಕ್ರೀಮೆ ನಮಸ್ತಂಗನಂತೆ ನಮಸ್ತಂ ಮಹಂತೆ ನಮಸ್ತಸ್ತ್ರಾಗೆ